ತಮಾಷಾ ಬರ ಇಷ್ಕತಾ ದರ ಪಿಚ್ಕರಿ ಬರ ಉಡೋದೇ ರಂಗ ಉಡೋದೇ ರಂಗ ಉಡೋದೇ ರಂಗ ಮಖಮಲಿ ಪಡ್ದ ಜಾ ಆತ ಪುಲ್ವೆ ಜೀರಾತ ಚಾಂದನಿ.